ಅನಿಕಯ ಮಂಪುಣ್ಯಗು ನೋಡಿಲ್ಲ ನವಿ ತರಂಗಿತ ಮಂಗಲನೇ ಯುವತಿ ಪತಿ ಪಿತಾ ತುಸಾ ಬೆನ್ನತ ಅನಿಕಯ ಮಂಪುಣ್ಯಗು ನೋಡಿಲ್ಲ.